ನಮ್ಮ ಶಾದಿ ಮಾಡ್ತಾರಕ ಗುಲಾ ಮಾಲಕ ನನ್ನ ತುಜ ದೀಪ ಮರದವಾಜ ಸುಳ್ಳು ಮಾಯಿತ ಸುಖಿಂಗ ಮಾಯಿತ ನನ್ನ ತುಜ ನಮ್ಮ ಶಾದಿ ಮಾಡ್ತಾರಕ ಗುಲಾ ಮಾಲಕ ನನ್ನ ತುಜ ದೀಪ ಮರದವಾಗ ಸುಳ್ಳು ಮಾಯಿತ ಸುಖಿಂಗ ಮಾಯಿತ.